0: ಗರಿದ ನಿದ ರಿದ ನಿದ ಮದ ನಿದ ಮಮಗ ಗರಿಗ ಮಮಗ ಗರಿಗ ಮಮಗ
1: ಗಗ ಬಗ ಗ ಮ ಪ ಮಗ ಬ ನಿ ತ ಬ ಸ ನಿ ದ ಬ ರಿ ದ ನಿ ದ ಪ ಮ ಗ ರಿ ಗ ಗ
0: ಗ ಮ ಮ ರಿ ಗ ಮ ಗ ಮ ಗ ಮ ಸ ಮ ಗ ಮ ಮ ಗ ರಿ ಸ ರಿ ಗ ಮ ಪ ಪ
1: ಪ ದ ನಿ ದ ರಿ ದ ನಿ ದ ರಿ ಗ ಮ ಗ ರಿ ಗ ಸ ರಿ ಗ ದ ನಿ ದ ಬ ಮ ಗ ಮ ಪ ಪ
0: ನಿ ನಿ ಬ ದ ನಿ ದ ನಿ ದ ಮ ಬ ದ ನಿ ಸ ಬ ದ ನಿ ದ ನಿ ಸ ನಿ ಸ ರಿ ನಿ ಸ ರಿ ನಿ ಸ ನಿ ದ ನಿ ದ ರಿ ದ ದ
1: ಸ ರಿ ಗ ಮ ರಿ ದ ದ ರಿ ದ ರಿ ಗ ಗ ರಿ ದ ದ ದ ರಿ ದ ದ ರಿ ದ ದ ರಿ ರಿ
0: ರಿ ಪ ದ ಬ ದ ನಿ ಸ ರಿ ದ ನಿ ದ ರಿ ಸ ರಿ
1: ಪ ದ ನಿ ಗ ನಿ ದ ದ ರಿ ಗ ಗ ರಿ ಗ ದ ರಿ
0: ಗ ದ ರಿ ಗ ದ ರಿ ಗ ದ ರಿ ಗ ದ ರಿ ಗ ದ ರಿ ಗ
1: ಮ ಗ ರಿ ದ ರಿ ಗ
0: ಮ ಗ ರಿ ದ ರಿ ಗ
1: ಗ ರಿ ದ ನಿ ದ ರಿ
0: ಗ ರಿ ಗ ದ ರಿ ದ